0: ಡಾಕ್ಟರ್ ಆರ್ ಮಾಧುರಿ ದೇವಿಕಿ ಅಗಲಿ ಪ್ರಸ್ತುತಿ ಹೇ ರೀತಿ ಗೌಡರಾಗಮೇ ಸಂತ ತ್ಯಾಗರಾಜಕಿ ರಚನಾ ನನ್ನ ವಿಡಚಿ ಕದಲಕುರ ಜೋಕಿ ತ್ರಿಪುಟ ತಾಲ್ಮೆನೆ ಪದ್ಧ ಹೇ
1: ಶಿನೆಕ್ಸ್ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಸೇಂಟ್ ತ್ಯಾಗರಾಜ ಇನ್ ರೀತಿ ಗೌಳರಾಗಂ ತ್ರಿಪುಟ ತಾಲಂ.